ಚಿಂತಾ ತಾ ತರಿಬಿಡ್ತಿದ್ದ ಧಾ ಕಡಿದಿದ್ದ ಧಾ ಚಿಂತ ತಾ ತರಿಬಿಡ್ತಿದ್ದ ಚಿಂತಾ ಧೀ ತಾ ತರಿಬಿಡ್ತಿದ್ದ ಧೀ ತಾ ತರಿಬಿಡ್ತಾ ತರಿಬಿಡ್ತಾ ತರಿಬಿಡ್ತಾ ತರಿಬಿಡ್ತಾ ತರಿಬಿಡ್ತಾ.